ಕಾಲವನ್ನು ಎಂದಾಚಿ ನೀನಿಲ್ಲ ಮತ್ತಾನೇ ಅದು ಮಾಯೋ ಎಂದಾಚಿ ಅದು ಮಾಯೋ ಎಂದಾಚಿ.